ಆಮನು ವಿಸರನ ತಾಯೆ ನಿರದ ಆಮನು ಏ ಅಚ್ಚರ ಜಹಾರಿ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ ನಮ ಚುಮ